ಮಗಳು ಗಗ ಮಗ ಮಗ ಬಬ ಬಬ ಬಬ ಬಬ ನಿ ಬ ನಿ ಬ ಬ ಮಗ ಮಗ ಸರಿ ಸ ಗ ಗ ಮ ಬ ಬ ನಿ ಹೇ ದಾನಿ ಬ ಬ ಮಗ ಬ ಬ ಮಗ ಬರಿ ಸರಿ.